ನಮಸ್ಕಾರ, ಸುಸ್ವಾಗತಂ, ಅಸ್ಸಲಾಮು ಅಲೈಕುಮ್ ಅಂಡ್ ಹ್ಯಾವ್ ಅ ಗ್ರ್ಯಾಂಡ್ ವೆಲ್ಕಮ್ ಬೈ ಮೀ ಆಪ್ಕಿ ಹೋಸ್ಟ್ ಔರ್ ಘುಮಕ್ಕರ್ ದೋಸ್ತ್ ನಾಜ್. ಟ್ಯೂನ್ ಕಿಯಾ ಹುವಾ ಹೈ ಆಪ್ನೆ ಆಕಾಶವಾಣಿ ಕಾ ಎಫ್ ಎಂ ಗೋಲ್ಡ್ ಚಾನಲ್ 100.1 ಮೆಗಾಹರ್ಟ್ಸ್ ಪರ್ ಔರ್ ಜಹಾಂ ಕೆ ಸ್ಟುಡಿಯೋ ಕಿ ಘಡಿ ಮೇ ಇಸ್ ವಕ್ತ್ ಟೈಮ್ ಹುವಾ ಹೈ 11:11 ಔರ್ 20 ಸೆಕೆಂಡ್ಸ್. ಅಂಡ್ ಆಸ್ ಯು ಆಲ್ರೆಡಿ ನೋ, ಯೇ ಸಮಯ ಹೈ ಸೈರ್ ಸಪಾಟೆ ಕಾ, ಕ್ಯೂಂಕಿ ಯೇ ಸಮಯ ಹೈ ಹಮಾರಿ ಖಾಸ್ ಪೇಶ್ಕಶ್ ತಸ್ವೀರ್ ಕಾ. ಔರ್ ಆಜ್ ತಸ್ವೀರ್ ಮೇ ಆಪ್ ಮೇರೆ ಸಾಥ್ ಚಲ್ ರಹೇ ಹೈ ಏಕ್ ಐಸಿ ಜಗಹ ಜಹಾಂ ಹರ್ ತರಫ್ ಹರಿಯಾಲಿ ಸೇ ಲೇಕರ್ ಖೂಬ್ಸೂರತ್ ವಾಟರ್ ಫಾಲ್ಸ್ ತಕ್ ಸಬ್ ಕುಛ್ ಹೈ, ಜಿಸೆ ಆಪ್ ದೇಖನಾ ಚಾಹೆಂಗೇ ಔರ್ ಕರೀಬ್ ಸೇ ಮಹಸೂಸ್ ಜರೂರ್ ಕರ್ನಾ ಚಾಹೆಂಗೇ. ಏಕ್ ಐಸೆ ಐತಿಹಾಸಿಕ್ ಶಹರ್ ಕಿ ಹೋಗಿ ಸೈರ್, ಜೋ ಸೂರ್ ವಂಶ ಕೆ ಸಂಸ್ಥಾಪಕ್ ಶೇರ್ ಶಾಹ್ ಸೂರಿ ಕೆ ಮಕಬರೆ ಕೆ ಲಿಯೆ ದುನಿಯಾ ಭರ್ ಮೇ ಜಾನಾ ಜಾತಾ ಹೈ. ಔರ್ ತೋ ಔರ್ ದೇಶ್ ಕಿ ಮಶಹೂರ್ ಗ್ರ್ಯಾಂಡ್ ಟ್ರಂಕ್ ರೋಡ್ ಭಿ ಇಸ್ ಶಹರ್ ಸೇ ಹೋಕರ್ ಗುಜರ್ತಿ ಹೈ. ತೊ ಉಮೀದ್ ಹೈ ಕಿ ಅಬ್ ತಕ್ ಆಪ್ ಪಹಚಾನ್ ಹಿ ಗಯೆ ಹೋಂಗೆ ಕಿ ಬಿಹಾರ್ ಚಲ್ ರಹೇ ಹೈ ಹಮ್, ಜಹಾಂ ಸಹಸ್ರಾಮ್ ಯಾನಿ ಸಾಸಾರಾಮ್ ಪಹುಂಚ ಕರ್ ರುಕೇಂಗೆ, ಘೂಮೆಂಗೆ ಫಿರೆಂಗೆ, ಸಾಥ್ ಹಿ ಎಂಜಾಯ್ ಕರೆಂಗೆ ಏಕ್ ಸೇ ಬಢ್ ಕರ್ ಏಕ್ ಸದಾ ಬಹಾರ್ ಗಾನೆ ಭಿ, ಜೈಸೆ ಕಿ ಯೇ.